ಕರ ಪೂರ್ಣ ಸ್ವಬರಾತ ಕೆಲಬೇಕ ಸಕಲ ದೇಹ ಕೋರ್ತ ದುಷ್ಟ ದೋಖಿಯನ್ ಕೋಚ ಕರ್ತ ಶ್ರೀ ಅಸ್ತೋ ಜಬ್ ಪಹೆ ದಯಾಲ ಪೂರನ್ ಕರ ಗ್ರಂಥ ತತ್ಕಾಲ ಮನ ಬಾಂಛತ ಫಲ ಪಾವ ಸೋಯಿ ದುಃಖ ನತ ಸಭ್ಯಾಪತ ಕೋ